0: ಲಾಂಗ್ಹೆಲ್ಲೋ ಎ ಪ್ರಾನ್ ಲಾಂಗ್ ಹೆಲ್ಲೋ ಎ ಚಿಥಿ ಲಸಿ ಲಾಂಗ್ ಪಚೆ ಹೋದೆಡ್ರಿ ಕಿಜುನ ಲಾಂಗ್ ಅಣಿ ವಾಂಗ್ ತ ಮಿನಿಟ್ ಫೋಪೆನ್ ಮಿನಿಟ್ ಕ್ಯಾಪ್ ಆನ್ ಅಪೋರ್ ಪಾರ್ಕ್ಲಾಕ್ ಪೆ ಮೇರಾ ಪುಥತ್ ಪಾಂಗ್ ಸಾಮ್ ಥುವಾನ್ ಸಿ ಲಾಂಗ್ ಜು ನೈಜಿ ಲಾಂಗ್ ಕಪ್ಪೆಸು ಇ ಅಕೆ ತಿಲಿ ಮತ್ತೆ ಅಫುಲೆ ಅಲ್ಲೊಂಗ ಮತ್ಸಿ ಪಾಂಗ್ ಸಾಮ್ ನೈಜಿ ಕಪ್ರೆ ಕಫುಲೆ ಅಲ್ಲೊಂಗ್ ಜೊಂಗ್ ಸಿ ಲಾಂಗ್ ಪೆ ಜೊಯ್ ಥು ಪುಲೊ ತಂಗ್ತೆ ಲಬಂಗ್ ಸೊ ಲಾಂಗ್ ಚೆ ಹೋ ಥು ದೆ ತಹಾಯ್ ದೊಂಕೊಲ್ ಅಪೆನ್ ಲಾಂಗ್ ತು ಅಕುಂಗ್ ಅರಾಯಲೊಂಗ್ ಲಾಂಗ್ ಪಚಿ ತಿವಕ್ ಲೊಂಗ್ ಲೆ ದೆತ್ ನೈಜಿ ಜೊಂಗ್ ಸಿ ಲಾಂಗ್ ಚಿ ತಿವಕ್ ದು ಪುಲೊ ತಂಗ್ತೆ ಲಬಂಗ್ ಸ್ವಾದಿಮ ಲೊಂಗ್ ಬ್ಲೀಚಿಂಗ್ ಪೌಡರ್ ಮತ್ತೆ ಅದುಗ್ ರಿಕ್ ಪೆನ್ ತಾಯ್ ನೈಜಿ ನಿಂಚಿ ಬಿಗ್ ಥಾ ಕಿಜುನ್ ಅಲಾಂಗ್ ಕಿ ಬಿ ಅಲಾಂಗ್ ಬೊಂಗ್ ಮತ್ತೆ ಅಫುಲೆ ಕೈಕೆ ತಾ ದಿವ್ಯರ್ ನೈಜಿ ಲಾಂಗ್ ಕಚು ಎನ ಹುತಾ ಇರಿ ಪೆನ್ ಚಿಫುವಕ್ ನಂಗ್ನೆ ಅಬೆ ಕಿ ದಿಂಗ್ ಕೆ ಥೊನ್ ತಾಂಗ್ ಆಹಾರ ಲುಂಗ್ ಅಸೊನ್ ಪೆನ್ಸಿ ಲಾಂಗ್ ಚೋಸೊಕ್ ನೈಜಿ
1: লাকে আকাশবাণী গুহাটি মহাবাহু ধর্মালী পেনাপ কার্বিয়াং রেলং পিপিসি রটপার জুজিমা পেনি পেন থান পাচি নিকলা পেনাপকে পাই পাই চেকলু নিফাই সিরকে ভোম করুয়ারনি পেনাপ কার্বিয়াং রেলং কায়াসন আফ্রাংসি বীরতা আর্জুইকলং পো আদন্থু সারলামথে আর্জুইকলং পো সারলামথে ফি আসন আসনকে পাচি নি আলামথে রটপারজু পনিক পো আদন্থু বরেং বীরতার জিগলম্প বরেং বীরতা ফি কেচারি আবাং আনিংখ্যাং আলুন পুয়াং ডেঙালং বারি রং ফারপি সুবারামিংহি আলিনা তেরাং পি বানেশ্বর ক্রো লাপেনথে প্রেম তেরাং পেন কিলুন আসন আসন আলুন আর জিগলম্প পেনাপ কার্বিয়াং ডেঙালং কেরট কেপার জুজিকে লাপানিক চল লাকে আকাশবাণী গুহাটি মহাবাহু দর্মালী আদন্থু আংডেং নাম বিগ্লনাং পিনি আদন্থু আংডেংকে ইনুত পেন আছে আংডেং পিনি ইনুত পেন আছে আংডেং আলং চন্দ্রকান্ত তেরাং পেন কিলুন আসন আসন আলুন আর্জিক লংপো তাংতে আফ্রান্সি আলুন আর্জিক সেনান আলুন আলাম থেকে কাং হন জংসি আর্জিক সেনাং আলাংলি পেন কিলুন লাবাং সলুন